0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಮೊದಲಿಗೆ ಪುಣ್ಯ ಪಾಪವೆಂಬುದು ತಮ್ಮ ಇಷ್ಟವೂ ಕಂಡಿರೆ, ಬಸವೇಶ್ವರ ವಚನ ಶಂಕರ್ ಶಾನ್ಭಾಗ್ ಅವರ ಧ್ವನಿಯಲ್ಲಿ ಭಕ್ತಿ ಕುಸುಮಾಂಜಲಿ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ವಿ ವಿಲ್ ಲಿಸನ್ ಟು ಪುಣ್ಯ ಪಾಪವೆಂಬುದು ತಮ್ಮ ಇಷ್ಟವೂ ಕಂಡಿರೆ. ಕಾಂಪೋಸಿಷನ್ ಆಫ್ ಬಸವೇಶ್ವರ, ಸಂಗ್ ಬೈ ಶಂಕರ್ ಶಾನ್ಭಾಗ್.

ಈಗ ವಿಜಯದಾಸರ ಕೃತಿಯನ್ನು ಕೇಳೋಣ. ಹಾಡಿದ್ದಾರೆ ಗಾರ್ಗಿ ಪಂಚಾಂಗಂ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ರಿಟನ್ ಬೈ ವಿಜಯದಾಸ, ಸಂಗ್ ಬೈ ಗಾರ್ಗಿ ಪಂಚಾಂಗಂ.

ಆರ್ಥರಿಯದಂಗೆ ಇರಬೇಕು ಮರ್ತ್ಯದೊಳಗೆ. ರಂಗೇಶ ವಿಠಲರ ರಚನೆ, ಹಾಡಿದ್ದಾರೆ ಚಂದನಬಾಲ. ಆರ್ಥರಿಯದಂಗೆ ಇರಬೇಕು ಮರ್ತ್ಯದೊಳಗೆ, ಕಾಂಪೋಸಿಷನ್ ಆಫ್ ರಂಗೇಶ ವಿಠಲ, ಸಂಗ್ ಬೈ ಚಂದನಬಾಲ.

ದಯಾನಿಧಿ ಶ್ರೀ ರಾಘವೇಂದ್ರ ಗುರುವೇ, ಗುರು ಜಗನ್ನಾಥ ವಿಠಲರ ರಚನೆ ಆರ್ ಚಂದ್ರಿಕಾ ಅವರು ಹಾಡಿದ್ದಾರೆ. ದಿಸ್ ಇಸ್ ಅ ದೇವರ ನಾಮ, ಕಂಪೋಸ್ ಬೈ ಗುರು ಜಗನ್ನಾಥ ವಿಠಲ, ಸಂಗ್ ಬೈ ಆರ್ ಚಂದ್ರಿಕಾ. ದಯಾನಿಧಿ ಶ್ರೀ ರಾಘವೇಂದ್ರ ಗುರುವೇ.

ಗುಮ್ಮನ ಕರೆಯದಿರೆ ಅಮ್ಮ ನೀನು, ಪುರಂದರದಾಸರ ರಚನೆ, ವೃಂದಗಾನದಲ್ಲಿ. ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಇನ್ ಕೋರಸ್. ಗುಮ್ಮನ ಕರೆಯದಿರೆ ಅಮ್ಮ ನೀನು.

ಎನಗಿಂತ ಕಿರಿಯರಿಲ್ಲಯ್ಯ ಬಸವೇಶ್ವರ ವಚನ ಬಸವರಾಜ್ ರಾಜಗುರು ಅವರು ಹಾಡಿದ್ದಾರೆ. ಬಸವೇಶ್ವರ ವಚನ ಸಂಬಾಯ್ ಬಸವರಾಜ್ ರಾಜಗುರು. ಎನಗಿಂತ ಕಿರಿಯರಿಲ್ಲಯ್ಯ.

ಪೃಥ್ವಿಯಂತಹ ಭಕ್ತ ಉದಕದಂತಹ ಮಾಹೇಶ್ವರ. ಚನ್ನಬಸವಣ್ಣನವರ ವಚನ ಸಂಗೀತ ಕಟ್ಟಿ ಅವರು ಹಾಡಿದ್ದಾರೆ. ನೌ ವಿ ವಿಲ್ ಲಿಸನ್ ಟು ಒನ್ ಮೋರ್ ವಚನ. ದಿಸ್ ಇಸ್ ಅ ಕಾಂಪೋಸಿಷನ್ ಆಫ್ ಚನ್ನಬಸವಣ್ಣ, ಸಂಗ್ ಬೈ ಸಂಗೀತ ಕಟ್ಟಿ. ಪೃಥ್ವಿಯಂತಹ ಭಕ್ತ ಉದಕದಂತಹ ಮಾಹೇಶ್ವರ.

ಇದುವರೆಗೆ ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಈ ಭಕ್ತಿ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಯು ಜಸ್ಟ್ ಹರ್ಡ್ ಡಿಫ್ರೆಂಟ್ ಕಾಂಪೋಸಿಷನ್ಸ್ ಸಂಗ್ ಬೈ ವೇರಿಯಸ್ ಆರ್ಟಿಸ್ಟ್ಸ್. ದಿಸ್ ಇಸ್ ಭಕ್ತಿ ಕುಸುಮಾಂಜಲಿ ಪ್ರೋಗ್ರಾಮ್. ದಿಸ್ ಪ್ರೋಗ್ರಾಮ್ ವಾಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು, ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: ಅಮೃತ ವರ್ಷಿಣಿ 100.1 FM. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಡಿ ಶಶಿಕಲಾ. ಭಾಗವಹಿಸುವ ವಿದ್ಯಾರ್ಥಿನಿ ಪದ್ಮಶ್ರೀ ಬಾಲಾಜಿ.
1: ನಮಸ್ಕಾರ ಮೇಡಮ್.
2: ನಮಸ್ಕಾರ ಅಮ್ಮ. ನಾಮುರಲನುವಿನಿ ಅರ್ಬಿರಾಗದ ಕೀರ್ತನೆಯನ್ನ ಪಾಠ ಮಾಡ್ತಾ ಇದ್ದೇವೆ. ಪಲ್ಲವಿ ಭಾಗ ಮುಗಿದಿದೆ ಅಲ್ವಾ?
1: ಹೌದು, ಮುಗಿತು.
2: ಅನುಪಲ್ಲವಿಯನ್ನ ನೋಡೋಣ.
1: ಸರಿ.
2: ಅನುಪಲ್ಲವಿ ಸಾಹಿತ್ಯ ಹೀಗಿದೆ. ತೋಮರ ನಾರಾ ಚಮುಲೈ ಮನಸುಕು. ತೋಮರ ನಾರಾ ಚಮುಲೈ ಮನಸುಕು ದೋಚನ ಭಕ್ತ ಪಾಪ ವಿಮೋಚನ. ತೋಮರ ನಾರಾ ಚಮುಲೈ ಅಂತ ಹೇಳಿದ್ರೆ, ತೋಮರ ಅಂತ ಹೇಳಿದ್ರೆ ಚೂಪಾದ ಒಂದು ಈಟಿ, ನಾರಾಚ ಅಂತ ಹೇಳಿದ್ರೆ ಬಾಣ. ನಿನ್ನ ಮನಸ್ಸಿಗೆ ನನ್ನ ಪ್ರಾರ್ಥನೆ ಚುಚ್ಚುವಂತೆ ಈಟಿ ಮತ್ತೆ ಬಾಣದ ಹಾಗೆ ಅನ್ನಿಸ್ತಾ ಇದೆಯಾ? ದೋಚನ ಅಂದ್ರೆ ನಿನ್ನ ಮನಸ್ಸಿಗೆ ಹಾಗೆ ತೋಚ್ತಾ ಇದೆಯಾ? ಮನಸ್ಸುಕು ಅಂದ್ರೆ ಮನಸ್ಸಿಗೆ. ಭಕ್ತ ಪಾಪ ವಿಮೋಚನ, ಎಲ್ಲ ಭಕ್ತರ ಪಾಪಗಳನ್ನ ದೂರ ಮಾಡೋನಲ್ವೇ ನೀನು? ನನ್ನ ಪ್ರಾರ್ಥನೆ ನಿನ್ನ ಮನಸ್ಸಿಗೆ ಯಾತಕ್ಕೆ ಹೀಗ ಅನ್ನಿಸ್ತಾ ಇದೆ ಅಂತ ಕೇಳ್ತಾರೆ ತ್ಯಾಗರಾಜ. ಇದು ಅಷ್ಟೇ, 3 ಅಕ್ಷರ ತಳ್ಳಿ.

ತೋಮರ ನಾರಾ ಚಮು ಅಲ್ಲಿವರೆಗೆ ಲಘು ಆಗತ್ತೆ, ಅಲ್ಲ ನಾರಾವರೆಗೆ ಲಘು ಆಗತ್ತೆ. ತೋಮರ ನಾರಾ ಅಲ್ಲಿವರೆಗೆ ಲಘು ಆಗತ್ತೆ. ಚಮು ಲೈ ಮೊದಲನೇ ಧೃತಕ್ಕೆ ಬರುತ್ತೆ. ಮನಸುಕು ಎರಡನೇ ಧೃತಕ್ಕೆ ಬರುತ್ತೆ. ದಾದಪ್ಪ ಎಡಪಿಗೆ ಹೋಗುತ್ತೆ ಸರ್.

0: ಮೂರನೇ ಸಂಗತಿ.
1: ಸರಿ ಮೇಡಮ್.
0: ದಾ ಪಪ್ಪ ತೋಮರ
1: ತೋಮರ,
0: ಇಲ್ಲಿ ಸ್ವಲ್ಪ ಚೇಂಜ್ ಬರುತ್ತೆ.

0: ಇಲ್ಲಿ ರೀ ಎರಡಕ್ಷರನೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ದೋಚನ ಎರಡಕ್ಷರ ತಳ್ಳಿ ಬರೋದ್ರಿಂದ.
1: ಸರಿ.
0: ತೋಮರ ಹಾಡಬೇಕಾದ್ರೆ ಅದನ್ನ ರೀ ಮೂರಕ್ಷರ ಮಾಡ್ಕೊಂಡು ಹಾಡಬೇಕಾಗತ್ತೆ. ಇಲ್ಲದೆ ಇದ್ರೆ ದೋಚನ ಎರಡನ್ನು ಸೇರಿಸಿ ಎರಡು ಸಲ ಹಾಡ್ಬೋದು.
1: ಸರಿ.

ದೋಚನ ಭಕ್ತ ಅಲ್ಲಿವರೆಗೆ ಲಘು. ಪಾಪ ವಿಮೋಚನ, ಪಾಪ ವಿ ಒಂದಕ್ಷರ ಮೊದಲನೇ ವೃತ್ತಕ್ಕೆ ಬರುತ್ತೆ, ಇನ್ನೆರಡಕ್ಷರ ಎರಡನೇ ವೃತ್ತಕ್ಕೆ ಹೋಗುತ್ತೆ.

0: ಇದನ್ನೇ ಹಾಡಬೇಕಾದ್ರೆ ಎರಡಕ್ಷರಕ್ಕೆ ನಿಲ್ಲಿಸ್ಕೋಬೇಕು.
1: ಸರಿ ಮೇಡಮ್.
0: ನಾಮೂರಲ್ಲ ನುವಿನಿಗೆ ಹೋಗ್ಬೇಕಾದ್ರೆ ರೀ ರೀ ಸ ಮುಕ್ಕಾಲ್ ತಳ್ಳಿದ್ರೆ ಒಂದು ಅಕ್ಷರ ಹೆಚ್ಚಾಗಿ ಸೇರಿಸ್ಕೊಳ್ಬೇಕಾಗತ್ತೆ.
1: ಸರಿ ಮೇಡಮ್.
0: ಈಗ ತೋಮರ ಮೂರನೇ ಸಂಗತಿ ಹಾಡಿಬಿಟ್ಟು ದೋಚನೆಯಿಂದ ಹಾಡಿ.
1: ಸರಿ.

0: ಈಗ ಇಲ್ಲಿಗೆ ನಿಲ್ಸಿರೋಣ.
1: ಸರಿ ಮೇಡಮ್,
0: ಮುಂದಿನ ತರಗತಿಯಲ್ಲಿ ಇದನ್ನ ಮುಂದುವರಿಸೋಣ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಡಿ ಶಶಿಕಲಾ, ಭಾಗವಹಿಸಿದ್ದವರು ಪದ್ಮಶ್ರೀ ಬಾಲಾಜಿ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ನಾಳೆ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಯಶವಂತ್ ಬಿ ಜೋಶಿ ಅವರ ಗಾಯನ ರಾಗ್ ಧನಶ್ರೀ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರೆಸೈಟಲ್ ಬೈ ಶ್ರೀ ಯಶವಂತ್ ಬಿ ಜೋಶಿ, ರಾಗ್ ಧನಶ್ರೀ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯಶವಂತ್ ಬಿ ಜೋಶಿ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಇನ್ನೀಗ ರಾಗ್ ಸಾಮಂತ್ ಸಾರಂಗ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಯಶವಂತ್ ಬಿ ಜೋಶಿ. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ್ ಕನಕಾಪುರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್, ನೌ ಲಿಸನ್ ಟು ರಾಗ್ ಸಾಮಂತ್ ಸಾರಂಗ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯಶವಂತ್ ಬಿ ಜೋಶಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಯಶವಂತ್ ಬಿ ಜೋಶಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ ಕನಕಾಪುರ್.
2: This program is the contribution of Akashvani Dharwad, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಟಿಎಚ್ ಸುಬ್ರಹ್ಮಣ್ಯಂ ಅವರ ವಯೋಲಿನ್ ವಾದನ. ಮೃದಂಗ ಸಹಕಾರ ಕೆಜಿ ರಾಮಕೃಷ್ಣನ್, ಘಟ್ಟ ಪಾಲಕ್ಕಾಡ್ ಉನ್ನಿಕೃಷ್ಣನ್. ಮೊದಲಿಗೆ ನೀರವಟ್ಟಿ ರವಿಚಂದ್ರ ಕಿರಾಗ ಆದಿತಾಣದಲ್ಲಿದೆ ತ್ಯಾಗರಾಜರ ರಚನೆ. ವೆಲ್ಕಮ್ ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವಯೋಲಿನ್ ರಿಸೈಟಲ್ ಬೈ ಟಿಎಚ್ ಸುಬ್ರಹ್ಮಣ್ಯಂ. ಅಕಂಪನಿ ಸೌರ್ ಆನ್ ದ ಮೃದಂಗಂ ಕೆಜಿ ರಾಮಕೃಷ್ಣನ್, ಆನ್ ದ ಘಟಂ ಪಾಲಕ್ಕಾಡ್ ಉನ್ನಿಕೃಷ್ಣನ್. ಟು ಬಿಗಿನ್ ವಿತ್ ನೀರವಟ್ಟಿ, ಸೆಟ್ ಟು ರವಿಚಂದ್ರ ಕಿರಾಗ ಆದಿತಾಳ, ರಿಟರ್ನ್ ಬೈ ತ್ಯಾಗರಾಜ.

ತ್ಯಾಗರಾಜರ ಮತ್ತೊಂದು ರಚನೆ ಪೂರ್ವಿ ಕಲ್ಯಾಣಿ ರಾಗ ರೂಪಕ ತಾಳದಲ್ಲಿದೆ ಜ್ಞಾನ ಮೊಸಗರಾದ. ನೌ ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಪೂರ್ವಿ ಕಲ್ಯಾಣಿ ರಾಗ ರೂಪಕ ತಾಳ ಜ್ಞಾನ ಮೊಸಗರಾದ.

ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಎಚ್ ಸುಬ್ರಹ್ಮಣ್ಯಂ ಅವರ ವಯೋಲಿನ್ ವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಕೆಜಿ ರಾಮಕೃಷ್ಣನ್, ಘಟ ಪಾಲಕ್ಕಾಡ್ ಉನ್ನಿಕೃಷ್ಣನ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಈಗ ನಿನ್ನೆ ನಮ್ಮಿನಾನೋ ತೋಡಿರಾಗ ಮಿಶ್ರ ಚಾಪುತಾಳದಲ್ಲಿದೆ ತ್ಯಾಗರಾಜರ ರಚನೆ. Dear listeners, you are listening to Violin Recital by T.H. Subramaniam. It is accompanied on the Mridangam by K.G. Ramakrishnan and on the Ghatam, Palakkad Unnikrishnan. Continuing the program, now let us listen to Ninne Namminano, written by Tyagaraja, set to Todiraga Mishra Chaputada.

ಇದುವರೆಗೂ ಟಿಎಚ್ ಸುಬ್ರಹ್ಮಣ್ಯಂ ಅವರ ವಯೋಲಿನ್ ವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಕೆಜಿ ರಾಮಕೃಷ್ಣನ್, ಘಟ ಪಾಲಕ್ಕಾಡ್ ಉನ್ನಿಕೃಷ್ಣನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೈಡ್ ಇನ್ ರಿಸೈಟಲ್ ಬೈ ಟಿಎಚ್ ಸುಬ್ರಹ್ಮಣ್ಯಂ. ಇಟ್ ವಾಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ಕೆಜಿ ರಾಮಕೃಷ್ಣನ್, ಆನ್ ದ ಘಟಂ ಪಾಲಕ್ಕಾಡ್ ಉನ್ನಿಕೃಷ್ಣನ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: ಆಕಾಶವಾಣಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕಲ್ಪನಾ ಉಮೇಶ್ ಅವರ ಗಾಯನ ಕೇಳುವಿರಿ. ರಾಗ್ ಭಾಗ್ಯಶ್ರೀ, ಖಯಾಲ್ ವಿಲಂಬಿತ್ ಏಕ್ತಾಲ್ ಸಖಿ ಮನಲಾಗೆ, ಧೃತ್ ತೀನ್ತಾಲ್ ಗೂಂದಲಾ ಒರೆ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಕಲ್ಪನಾ ಉಮೇಶ್. ರಾಗ್ ಭಾಗ್ಯಶ್ರೀ, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಸಖೇ ಮನಲಾಗೆ, ಧೃತ್ ತೀನ್ತಾಲ್ ಗೂಂದಲಾವೋರೇ.

0: ಮುಂಜಾನೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕಲ್ಪನಾ ಉಮೇಶ್ ಅವರ ಗಾಯನ ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಬಾಹೋ ಸಾಹೇಬ್ ದೀಕ್ಷಿತ್, ಹಾರ್ಮೋನಿಯಂ ರಾಮ್ ಬಾಹೋ ಬಿಜಾಪುರೆ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಜೀವನ್ಪುರಿ, ಖಯಾಲ್ ವಿಲಂಬಿತ್ ತೀಂತಾಲ್ ಹೂ ತೋ ಜಿಯೋ, ಧೃತ್ ತೀಂತಾಲ್ ಮಂದರ್ವ ಮುರಾರೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಕಲ್ಪನಾ ಉಮೇಶ್. ಶಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಭಾವು ಸಾಹೇಬ್ ದೀಕ್ಷಿತ್, ಹಾರ್ಮೋನಿಯಂ ಬೈ ಶ್ರೀ ರಾಮ್ ಭಾವು ಬಿಜಾಪುರೆ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಜೀವನ್ಪುರಿ. ಖ್ಯಾಲ್ ವಿಲಂಬಿತ ತೀನ್ ತಲ್ ಹೂ ತೋ ಜೇಯ, ಧೃತ್ ತೀನ್ ತಲ್ ಮಂದರ್ವಾ ಮುರಾರೆ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕಲ್ಪನಾ ಉಮೇಶ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲ ಬಾಹೋ ಸಾಹೇಬ್ ದೀಕ್ಷಿತ್, ಹಾರ್ಮೋನಿಯಂ ರಾಮ್ ಬಹೋ ಬಿಜಾಪುರೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಕಲ್ಪನಾ ಉಮೇಶ್. ಶಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಭಾವೋ ಸಾಹೇಬ್ ದೀಕ್ಷಿತ್, ಹಾರ್ಮೋನಿಯಂ ಬೈ ಶ್ರೀ ರಾಮ್ ಬಹೋ ಬಿಜಾಪುರೆ. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸೋಣ. ಪಕವಾದ್ಯದಲ್ಲಿ ವೈಲಿನ್ ಸಹಕಾರ, ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಖಂಜರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಕೇಳಿ ರಾಗತಾನ ಪಲ್ಲ.

ಭೈರವಿರಾಗ ಖಂಡ ಜಾತಿ ತ್ರಿಪುಟ ತಾಳ ಖಂಡ ನಡೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಡಾಕ್ಟರ್ ನಾಗವಲ್ಲಿ ನಾಗರಾಜ್. ಅಕಂಪನೀಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಅರ್ಧಯಾಕರ್, ಆನ್ ದ ಮೃದಂಗಂ ವಿದ್ವಾನ್ ಎಂ ಟಿ ರಾಜಕೇಸರಿ, ಆನ್ ದ ಖಂಜಿರ ವಿದ್ವಾನ್ ಬಿ ಎನ್ ಚಂದ್ರಮೌಳಿ. ಲೆಟ್ ಅಸ್ ಲಿಸನ್ ಟು ರಾಗತಾನ ಪಲ್ಲವಿ ಸೆಟ್ ಟು ಭೈರವಿರಾಗ ಖಂಡ ಜಾತಿ ತ್ರಿಪುಟ ತಾಳ ಖಂಡ ನಡೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ. ಪಕವಾದದಲ್ಲಿ ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಖಂಜರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಡಾಕ್ಟರ್ ನಾಗವಲ್ಲಿ ನಾಗರಾಜ್. ಅಕಂಪನಿಸ್ ವರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಅರ್ಧಯಾಕರ್, ಆನ್ ದ ಮೃದಂಗಂ ವಿದ್ವಾನ್ ಎಂಟಿ ರಾಜಕೇಸರಿ, ಆನ್ ದ ಖಂಜಿರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

Sagamadani, dani, dani, dani.

ಧರಿ ಗಮ ಧರಿ ಧರಿ ಗಮದ ಮಧ ಮದ ಧರಿ ಗದ ಮಧರಿ ಗಮ ದುಬ ಧರಿ ಗಮ ಧರಿ ಧರಿ ಗಮದ ಧರಿ ಗಮದ ದ ಗಮ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರಿ ಗಮದ ಧರ